ಮುಂದೆ ಚಿನ್ನಾಸನಾಸಿ ಇದರಿಂದ ಮಧ್ಯದ ತನ್ನ ಚಿತ್ರ ಅನುಸರಿಸಿ ಅಧ್ಯಾಯ ಮೃದು ಒಂದು ಮಧುಮಿಸಿ ತನ್ನ ಚಿರಾಗಿ ಅದನ್ನು ಸರಿಸಲಾದ ಕೆಲವು ಜನ ಅದನ್ನು ಸುಸೂರ ಸಿಕ್ಕಿದ್ದು ಸೂರ್ಯ ಅಧ್ಯಾಯ

ಮೂಲಕ ಈಶಾ ಓದರ ಹನುಮಂತನ ನಾಮ ಧ್ವಂಸ ಎಕ್ಕೂ ಈಶಾ ಓದರ ಹನುಮಂತ ನಾಮ ಕೊನೆ ಭಾರತ ಧ್ವಂಸ ಎಕ್ಕೋಗಿ ಸುಮ ಎಲ್ಲೋ ಕಬ್ಜಿ ಕಾಟಿ ಮಾನವನ ಅಡಿಮಕ್ಕೆ ಸೋದಿ ಕುಸುಮ ಸಾಧ್ಯ ಕಮಾನಿ ವಾಯು wallahi ba na da ku a nini na kaya na kuma guda ka ne mutum ne ce musu Allah ba ka nan saraka da ka ji tsoro ni ba dan fashi ba ne aljini ne ni ne ba zo ban nan ne shi hannun ka duk wanda ke mulkin sa shi zan mabota na bi ka mun ya shi yasa na fito umarni ka ga aiki da cikawa ko so na ka ba ji musa to ka mun zuwa mun ke do an ga ba kin su ki da wa sai ga aljini ya bace jin ka kai ga shi da tururuwa musulmanci ne ya Allah ya sanna ya tashi ci da bai na cewa a dunin ne masu aiki mun ko kwata gaske ne bari mu gani sai sake mun zo bi sai ga ne mutum ce da ni musulmi ko so ce in gaskiya ce yake baki ba wasa ba sabon